ಚಾಚಿ ಎಲ್ಲಿ ನೀನೆ ಎನ್ನಾತ್ಕನ್ವ ರೋಧ ನಾನ್ಗೀಸ್ಯಾತ್ಲೀಮೆ ಸ್ವಾಕನಿರ್ನಾಥ ಮೆಗ್ಬೆನ್ನಾಮ ತಂತೇನೆ ಬಹುಲಾಜಗಾಯಿತ ಸಾತ್ವಾನ ಜುಫಾನ ಸರ್ಗತ ತಕತಲ ಅಣ್ಯಲಚಿ ಲಸ್ವಾಲ ಲನ್ನಾ